ಮಹ್ಯಾಂ ಪೀರಿಥೇ ಕಾಂಗ್ಡೂಗ ಕೋಲಾಂ ಏಕಾಥೀ ವಾಂಗ್ವೇ ಆಕೋಲಾಂ ಸೀಲೋಂಗ್ಲೇಯಂ ಕೊರ ಪಾಚೋರಾನ್ ಸೀನಿಂಗಂಕೊರ ಜೀರ್ ಹುಹಾನ್ ಲಾಸಿ ಪಾಚೋರಾನ್ ಜರಲಾಂ ಅಂತ ನಿಮ್ರ ಕೋಂ ಪಿನ್ಖಂ ಪಿಂಚೋಂಗ್ದಮಸಾರ ಜೂತಂ ಕರ್ಬಿತ ಬೋಲೋಂ ಚೀನಾಂ